0: ಚಕ್ರಸಂತ್ವಾ ಹವಿಷಾಭಿಥೇಮ
1: ಮಾನೋ ಮಹಾಂತ ಮುತ ಮಾನೋ ಅರ್ಧಗಂ ಮಾನ ಉಕ್ಷಂತ ಮುತ ಮಾನ ಉಕ್ಷಿತಂ
0: ಮಾನೋ

0: ವಯಜನಮಸಿ ಸ್ವಾಹ
1: ಆತ್ಮಕೃತಸ್ಯೈನಸೋ ವಯಜನಮಸಿ ಸ್ವಾಹ
0: ನಿವಾಚನ ಕಂದೇನಸ್ತ ಕ್ರಮತಸ್ಯ ವಯಜನಮಸಿ ಸ್ವಾಹ
1: ಸ್ವಪಂತಸ್

0: ಚಕ್ರಮಜಿಕ್ವಯ ಗುರು ಮನಸೋಭಾ ಪ್ರಯೂತಿ ದೇವಹೇಡನ
1: ಅರಾಮಾಜೋನೋ ಅವೇದಚ್ಚನಾಯತೆ ತಸ್ಮಿನ್ ತದೇನೋ ಬಸವೋ ನಿಧಿ.

0: ಸರಗುಂ ಸರ್ವೇಚಾಗಿ ಶ್ರಿಯೇ ಸ್ವಾಹ
1: ಯಂಜ ಲಕ್ಷ್ಮಿಂಜ ಪುಷ್ಟಿಂಜ ಕೀರ್ತಿಂ ಚ ನೃಣ್ಯತ
0: ಪಣ್ಯಂ ಬಹು ಪುತ್ರತಾಂ
1: ಶ್ರದ್ಧಾ ಮೇದೇ ಪ್ರಜಾ ಸಂದದಾದು ಸ್ವಾಹ
0: ಕೃಷ್ಣಾಸ್ತಿಲ ಶ್ವೇತಾಸ್ತಿಲ ಸೌಮ್ಯಾವಶಾನುಗಾಹ
1: ಪುನಂದು ಮೇ ಪಾಪಂ ಯತ್ಕಿಂಜ ದುರಿತಂ ಮಯಿ ಸ್ವಾಹ
0: ಸ್ಯಾನ್ನಂ ನವ ಶ್ರಾದ್ಧಂ ಬ್ರಹ್ಮ ಗುರು ತಲ್ಪಗಃ
1: ಗೋಸ್ತೇಯಗುಂ ಸುರಾಪಾನಂ ಭ್ರೂಣಹತ್ಯಾತಿಲಾಶಾಂತಿಗುಂ ಶಮಯಂತು ಸ್ವಾಹ
0: ಲಕ್ಷ್ಮೇಸ್ತ ಪುಷ್ಟೇಸ್ತ ಕೀರ್ತಿಂಜ ನುಣ್ಯತ
1: ಮಣ್ಣ

0: ಸಹಸ್ರಾಧಾರ ಸಹಸ್ರಧಾರೋ ಅಕ್ಷಿತಃ
1: ವಾಮೇ ಅಸ್ತು ಧಾನ್ಯಗುಂ ಸಹಸ್ರಧಾರಮಕ್ಷಿತಂ
0: ಧನಧಾನ್ಯೈ ಸ್ವಾಹಾ
1: ಭೂತಾ ಪ್ರಚರಂತಿ ಜಿವಾನ ಸಂಬಲಿಮಿಚ್ಛಂತೋ ವಿತುದಸ್ಯ ಪ್ರೇತ್ಯಾಃ
0: ಏಭ್ಯೋ ಬಲಿಂ ಪುಷ್ಟಿಕಾಮೋ ಹರಾಮಿ ಮಯಿ ಪುಷ್ಟಿಂ ಪುಷ್ಟಿ

0: ಪ್ರಜಾಪತಿ ಪ್ರಶ್ನಮೇ ತಾಕಂಸ ಪ್ರಜಾಪತಿ ಬ್ರಾಹ್ಮಣ ಪ್ರವೇದ ವಿಪ್ರೋಹಿತ್ಯಾಶ್ರಾವಯೇತ್.
1: ಓಂ ನಮಃ ಭಗವತೇ ವಾಸುದೇವಾಯ.

ಭ್ರಾಜಸ್ವಂತಂ ಮಾಮಾಗಿಷ್ಮಂತಂ ವರ್ಚಸ್ವಂತಂ ಮನುಷ್ಯೇಶು ಗುರು ಬ್ರಹ್ಮಣಸ್ಯತ್ವಾಕ್ಷತ್ರಸ್ಯ ಜೋತಿಷೇ ದೋ ಸ್ಯೋಜೋ ಮಾಮಾಹಾಸೀನ್ ಮಾಹಮೋಜೋಹಾಸೀ ಸಂಮಾಮಾಮೋಜೋಹಾಸೀ ಭ್ರಾಜಸ್ವೇತ್ವಂ ದೇವೇಶು ಭೂಯಾ ಭ್ರಾಜಸ್ವಂತಂ ಮಾಮಾಗಿಷ್ಮಂತಂ ವರ್ಚಸ್ವಂತಂ ಮನುಷ್ಯ

ಮಹಾಕಾಳಿ ಮಹಾಲಕ್ಷ್ಮೀ ಮಹಾಧನಶ್ವರೇಶ್ವರೋಪಿಣಿ ಭಗವಾನ್ ಸಾಯಿ ಸದ್ಗುರು ಪರಂ ಬ್ರಹ್ಮ.

ಭಾಜಭೂಯಸ್ಮೇವಿಹಾರಸ್ಥಾಂತೆ ವಾಗಿರ್ವ್ಯವಾಸ್ಯ ಗರ್ಭಮದಾಂತ ಪ್ರಾಜನೇತಾ.

ಚಂಕಶೇಖರ ಹರ ಬಂ ಹರ ಬಂ ಬಂ ಬಂ ಬೋಲೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ತಕನತ್ತನ ಕೇಳೋ ಭವ ಭಯಂಕರ ಗಿರಿಜಾ ಶಂಕರ ಧಿಮಿ ಧಿಮಿ ಧಿಮಿ ತಕನತ್ತನ ಕೇಳೋ ಹರ ಶಿವ ಶಂಕರ ಶಶಾಂಕ ಶೇಖರ ಹರ ಬಂ ಹರ ಬಂ ಬಂ ಬಂ